ಭರ್ಜನಂ ಭವಬೀಜಾನಾಮರ್ಜನಂ ಸುಖಸಂಪದಾಂ ದರ್ಜನಯ್ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮನಾಂ ಮಹಾರಾಜ ಕೀ ಸಂತ ಬಡೇ ಪರಮಾರ್ಥಿ ಭೇಷಧರೇ ಅವಧೂತ್ ರಾಮನ